0: ಲಿಚುಗುನಿ ಇದೇ ವೇಸೆ ಇಲ್ಲೂ ಬುಯಿಂಗಿ ಉಲ್ವಯಿಗೆ ಹೌಬದಿನ ಗ್ರೀಗಿ ಲೂಮ ಅದಗರಗದು ನಿಲ್ವ ಗುಫಿಗೋ ಕೈ ದೇಬಿಲಿಲ್ಲ ಫಾದ್ರಿ ಗುವನರಿಗು ಕೈ ಫುರುಮಿಯ ಗುವರಿಗು ಗ್ರೀಗಿಯ ಗಯ್ಯರಾತಿ ಗುದೆ ಮೆಹಬುಲ್ಲ ಹೌ ಗಫಿಗೋತಿಯ ಹಾಮ ಅಚಾರಗದು ತೀಯ ಆ ನಿಲದಗ ಲಿದೇಬಿಲಿ ಗುವನರಿಗು ಕೈ ಸಿ ಫುರುಮಿಯ ಗುವರಿಗು ಗ್ರೀಗಿಯ ಗಾಸುಗಿಯೇ ಲದಗರಗದು ಲೋಗು ಲಿಫಿಗೋ ಗುವನರಿಗು ಕೈ ಗುಬರಿಗು ಲೋಗು ಹಫಿಗೋಂ ಹಿಬಿರಿ ಗ್ರೀಗಿ ಸಿಯತಿ ಲಾದರಗು ಆಬಗ್ರಿಗೆ ಲೂಂಗು ಫಾದ್ರಿಮೆ ಲೇಯು ತುಮಾತಿ ಲೌ ಲಾನಿ ಲೂಂಗು ಬುಯಿಂಗಿ ಅನುವದಿರು ಬಾಲಿಯ ರೂಲೈ ಉಬರ ಲೇ ಲೂ ಕೈಸಿ ಮೇಹ ಲಸುಸೆರೆದು ಲೂ ಆರಾಂ ಇತರ ಲಿಯ ಲಸುಸೆರೆದು ಲೂಮ ಕ್ರಿಸ್ಪ್ ಮಾಮ ಲಿಗಿಯ ಇಚ್ಛಾಗುಬ ಲೂಂಗು ಫಾದ್ರಿಮೆ ಇಂಯು ತುಮಾತಿ ಲೌ ಲಾನಿ ಲೂಂಗು ಬುಯಿಂಗಿ ಇಚ್ಛುಗುಬ ಲಿ ಉಬರ ವೈರಿಗುತಿ ಲೇ ಲೂ ಕೈ ಬುಗ ಲಾರಿಯ ಗುನಿ ಲೂ ಅರಿಯ ಗತಿಗಿಯೇ ತಿದಾಮೆ ಮೇಲೆ ಬರುತ್ತೋ ಲೆರೇರು ಮುಯಿಂಗಿಯು ದಾಮೆ ಹಲೆ ಲಗನೌ ಕ್ರಿಸ್ತು ಯಾ ಉಬೋಗು ಅಫುರಿಯ ಇದಾತಿ ಅಯುಮರುಗುವ ಲಿಗಿಯ ಮೇಹ ಲಾ ಉಮಲಲಿ ಹೇರೆತಿ ಲು ಮಸರಾಗು ಆಗುವಿರು ಲು ಬುಯಿಂಗಿಯು ಲೆ ಗಬ್ಬಾಫು ಬೈ ಲು ಲೆ ಸೆಫುರುನಿ ಲೀದಾಗಿಯೇ ಔವೆನಿ ಲೆ ಲೂ ಬೈ ಲಸುಫುರಿಯುನಿ ಅವ ಲಗಾಬುನಿ ಬುಯಿಂಗಿಯು ಲದಗ ದೇರೆಗೆ ಗೋಯು ಲೀಯ ಲಾ ಲೂಂಗುವ ಲೂ ಲುಗುಂದ ಬುಯಿಂಗಿಯು ಲೌಸು ಲಿರೋ ಲಾ ಬುಯಿಂಗಿಯು ಕ್ರಿಸ್ತು ಚಿಲು ತಿದ್ದಾ ಲೂ ಲರುಫುದುನಿ ಲಗಾಬದಿ ಲೌ ಲವಾಂದುನಿ ಅಸುಫುರಿಯುನಿ ದಾಬೈತಿ ಊರಗುವಲಿ ಸುನ್ ಸುಯಿನಗೂ ಬೈ ಲೌ ಲಸುಫುರಿಯುನು ನ್ಯೂಬುಯಿತಿ ಲು ಲೇಬುನ ಬೈಲಾ ಅಸಲ್ ಬರುನಿ ಲೇ ಮಗು ಮುಚದಿ ಹೌ ಸು ಹಾ ಗಗಾಬದಿ ಬಾಯಲು ಅವ ಲನಗುನಿ ಬುಯಿಂಗಿಯು ಕ್ರಿಸ್ತು ಕೈ ಫಾದ್ರಿ ಇಂಯು ತುಮಾತಿ ಇತರ ಕೈ ಮೆಲ್ಕಿ ಸಿದೆಕ್ ಗಿಬೆತಿ ಲೂಂತಿ ವರಿಯಂಗುನಿ ಹೂ ಅನಿ ಹೇರೆಯಂಗು ತಿಲರಿಯವಗು ಫುರಾಂಗು ಲುಗುಂದು ಸಿಯಲಾಂಗು ಫುರಾಂದೆ ಹುಮಾನಿ ಸುಗುಹಲಿ ಸರಗುದ ಲೂಮಗೆ ಹಸಾಲ್ ಬರು ಲೂಂತಿ ಹಮುಗ ಗಯ್ಯರ ಹಲಿಲ ಹರುಫುದ ಹನಿ ಲೆರೇರು ಬುಯಿಂಗಿ ಹೋಂ ಆಮು ಗಮ ಲೂಮು ಮೇಗೆ ಗೀದು ನರುಫುದ ಹನಿ ಯಬುರಿ ಕಾತೆ ಇಲ್ಲೇ ತಿಮ ಮೇರೆಯಂಗು ಬೋಯ್ ತೀದಾಗೆ ಲೆರೇರು ಬುಯಿಂಗಿ ಹೂ ಇರಹಿ ಗೀದು ಲೀದ ಹಫಿಯೆ ಕೈಸಿ ಇರಹಿ ಹಾ ಗಾಸು ಬೈ ಹಾತು ಮೀಲಿಗಿ ಲುಬರಗೆ ಹಮುಗ ಹೈಗಿ ಹೈಗಿ ನಿಲೆ ದುಗ್ದತಿ ಅಫಿಯ ತಿಯ ಹಾ ಗುರಗಿಯ ಬಾಯ ಮೀಲಿಗಿ ಕೈ ಇರಹಿಯು ಊವಗಿಲಿ ಗುಫ್ರಾಂದ ಹಮನಿ ಲೆರೇರು ಬುಯಿಂಗಿ ಬುಯ್ದು ಗಮ ಲೂಮು ಐಕಿ ನಿಲೆ ದಿಗ್ದತಿ ಹೌಂತಿ ಹಾ ವೈನ ಮುಹಾಯ ಬಯ ಲೀದ ಹಫಿಯೆ ಹಾ ಸುಬುದಿ ಹಬು ಬಯ ಲೂ ಲೆರೇರು ಬುಯಿಂಗಿಯು ಬುಯ್ದು ಸುಬುದಿ ಹಮಯ ಅರುಫುದ ಹನಿ ಲೆ ಬುಯ್ದು ಬೈ ಲೂಮು ಲೆ ಉರಿಬ ಬೈ
1: Hebreos capítulo 6
0: ವಬರು ಒಗೊಂ ವಮಾ ಲುಬೈ ತಿಲಿದ ವಸುಬುದಿಯು ತೊಗು ಲೆರೇರು ಬುಯಿಂಗಿಯು ಈಗಿರ ವಮಾ ಮುಗೈ ಅರುಫುದ ಹನಿ ಲೆ ಮೇರೆ ಗುಬೈ ಲಿಬುಗುರು ಕ್ರಿಸ್ತು ಮರಿತಗ ವಮಾ ಲೋಗುರುಗು ಲೇಬು ವಫಿಯೆ ಕೈ ಬುರಿ ಲೀಗಿರು ಬಿನದು ಇಗಬುರಿ ಲೆ ಮಾಲತ್ ಲುಮಬುರಿ ಅಫಿಯ ನಿ ಲೋಗು ಬುಯಿಂಗಿಯು ಅರುಫುದ ಹನಿ ಲೋಗು ಬದಿಸೆ ಲಿಚುಗು ನೌಹಬು ಹಾಬುಲುಗು ಅಫಿಯ ತಿಯ ಹಾ ಸಾರು ಹಿಲಾಯ ಲೀದಾಂಗೆ ಔವೆನಿ ಲುಮ ಲಗು ಮುಹು ಲಗು ಸೆರಗ ದುನಿಯ ಬುಯಿಂಗಿಯು ಗ್ರೀಗಿ ಆನಿ ಲಿಗಿಯಬ ವದಗ ಆಹಿ ಬುಸಿಯ ಬುಯಿಂಗಿಯು ಗ್ರೀಗಿಯ ಹಾ ರೆಸಿಬಿ ಹಮಾ ಅಲಿಬೈ ಲರುಗೋಗ ಆಬಯ ವೈಯಾಸು ಹಾ ಹೌಚ ಹಮಾ ಅಲಿಬೈ ಲುಬಾಫು ಬುಯಿಂಗಿಯು ಹಾ ರೆಸಿಬಿ ಹಮಾ ಅಲಿಬೈ ಸಿಫಿರಿ ಸಾಂದು ಗೆಫೆಯಂತಿಯ ಲೋಗು ಉಗುಂದ ನಿಲೆ ಹಸಂದಿರುಬೈ ಲೌ ಹಲಿ ಹನು ಲೆಲೇರು ಬುಯಿಂಗಿಯು ಲುಮ ಲುಬಾಫು ಉಬೌಲೆ ಲೂ ಬೈಲಿಯಾಬೈ ಆಹಾಯ ಆಬಿರುಹ ಹೇರೆ ಗುಬೈಯ ಹಸಕ್ರಿ ಹಾ ಲದಗ ಕೈಸಿ ಗುಬೈರು ಹಮುಗ ಹಾದರ ಗುಯಲ್ಲ ಕ್ರಿಸ್ತು ಲೋಗು ಗುರುವ ಹದಗುಯ ಗಿಯಲು ಹೇ ಹೇರೆ ಹಾ ಗ್ರೀಗಿಯ ಲಾವು ಲದಗ ಮೂವಲೆ ಅಚೂರು ಬಲಿ ಹೂಯಲೆ ಆ ಹುಯು ಬೈಲುವಾಗು ರೂಲಿಗಿಯ ಆಬ ಅಲುಬಹನಿ ಬುಯಿತಿ ಹೌ ಹಾ ನೆದಗಿ ಮೇ ಬಾಲಿ ರೆಸಿಬಿತಿ ಅಬಿನಿರು ನಿಲುಮಗೆ ಬುಯಿಂಗಿಯು ಗಾಮ ಲೂಮು ಆಹಿ ಆಹಿಷಗದ ಹೀಯು ಲೂಮ ಲಗಬುರಿ ಹೀದುರು ಹೂವತಿ ಹೂಲಾ ಲೂ ನಿಕಾತ ಲಾಬರಿ ಹಬ ಲಾಬು ಲೀಯರಗು ಬುಯಿಂಗಿಯು ಆಬ ಮೇಲಾಗುದು ಲೌಸು ವದಿಮರ ಈತರ ನಿದು ಹೆಯುನು ಹಿಂಸೆತಿಯನು ಅಫಿಯತಿವ ಲಗು ಈತರ ಹೂಬಲ್ಲ ಕೈ ಮೂವಲೆ ಈಚುಗುಬೈ ನಾದು ಬುಯಿತ್ ಆನಿ ಹಿಬಿ ಹುಬೈ ಸೂ ಅಬಿನಿರು ನಿಲೆ ನ್ಯೂ ಬುಯಿಬೈ ಹುವು ಲಗು ವಸಾಲ್ಬರು ಲಗುಂದು ರಿಚಾಕೋತಿ ಬುಯಿಂಗಿಯು ಆನಿ ಮಬುಲೆ ಇದು ಲುಬೈಲೆ ಅದಗ ಹುಮಾಲಿಬೈ ಲೋಮ ಈಸಿ ಹಬೂನಿ ಲೆ ಅರುಫದ ಹುಮಾಲಿಬೈ ಲು ಲೌ ಹಿದಿರಗುನಿಯ ಹಿದು ಹೆಣು ಲೋಗು ಅಫಿಯನಿ ಕತೆ ಲೆ ಅಹುಗೋ ಲುಬೈ ಅದಗ ಬುಸಿಯಂತಿವ ಲೂ ಇತರ ಮೇಮೆಲ ಕ ಆಬ ಹೀದಾಗೆ ಅರುಫುದೆ ಅಫಿಯನಿ ಲೆ ದರಿ ಲೂಮು ಲಗುಮುಹು ಲುಗಯರ ಬೈಲ ಹಿಬಿಹಿ ನಿಲೆ ಹಗುರಬೈ ಮಬುಸೆರುತಿವ ಲೂ ಹಮಗೊಲಿದು ಬುಸಿಯರ ಗುತುವ ಲೂ ಹಾಯಿ ಹನಿ ಹಗಬುರಿ ಹಾ ಮೇಹ ಅಫಿಯ ಬೈ ಲೋಗು ಬುಯಿಂಗಿಯು ಅವಾದ ಹಮೈ ಸೂ ಅಸುಫ್ರಿಯು ನಿ ಲುವಾಗು ಆಬ ಹೆರೆಸಿ ಬಿರು ನಿಲೆ ಫ್ರಮ ಸೆಲುಬೈ ಬುಯಿಂಗಿಯು ಹೌ ದಾಮೆ ಹಲೆ ಫ್ರಮ ಸೆಲುಬೈ ಬುಯಿಂಗಿಯು ಲೂ ಅವರ ಲೋಗು ಲಬಿನಿರು ಬೈಲ ಫಿಯುತಿ ಲೋಗು ಗೋನರುಗು ಲೀರಿ ಲದಗ ಊವಲ್ಲ ಆಮು ವೈರಿಗು ತಿಮಾತಿ ಲೋಯ್ ಲೂ ಲಾ ಫಿಯುರು ಲುವಾಗು ಆಬ ಲರಿಯಗು
2: ನಬೀನಿ ರೂಪಾದಿ ಬಿಸ್ತರಾಗು adaga aume luki behama baduga wagun.
0: Agura bahati Abraham la uguraso abaleresi biruni le frama selboy buingulu. Dan le hafinyuru grigia loga bale wiri kutima ti hawe hafinyuru. Ani choru hen lige ti aban kate la ufinyu uwa le amu kate ilu la kuti hon. Lige lubo iti la choru bali buingi ulereru la ufinyu. Lugundu busien la larufu duni furangu won. Wagele lumbe beresi biruni la lagante Abraham. Luogo lagufu li rubo ila lereru. Masansi ruga ni kata lidangi. Rula libuingi ulereru won. Rule lafinyuru luogo. Kayarati wemeni gidun luogo biya kate iligi. Ladiga sinyala leye habuingi. Ani lau kate iligia. Sunha nyumbi banya lumbuingi ulu hasal baron. Kayarati harig dungurasu. Wagele afinya libo ilogo emeni gini le rula libo iwon. Agda halumuti emeni gini le wawani dereg dagu. Kaisi lagda hano onguru gune ani emeni gini ligia inyugu wati jagurung meme tuwe ibelu tida li tempulu buingiu jagata siyelu. Le nyehi lubai lebelu ha Jesusu aba wayasu wawagu luladaru ni ima waba. Ani henyi ngueto afadiri ha wawagu ligibu ge buingiu kaisi aba fadiri inyu tumati le libe Melkisedek.
1: Hebreos capítulo 7.
0: Melquisedec le uru elida meha fulasu lagiri bei Salemo lufadiri nginye buingi ule inyu timabe dale lagiri budube Abrahamu uriburu guginye larige laganye uni uribu hawa guriwego aba lafuri du Melquisedec lubaru aba labini runi aba lichuguni Abrahamu aba lidage lidisi farinti lidage le laganye rubo elida uribulu mini la iri Melquisedec lida Furumi etikate uruwe richagwat. Gama lumu subuti watimeha kei luruwe te salem. Mini la lira luruwe te darangilu. Ibidi wati kata nyala meha lagubri gubanya. Ibidi etikinye kala lagucha gubanya. Ibidi wati ni kata lubuguru lagura hon ni lubuguru lumi. Liye waliro buingi uligia aba fadiri lusunda. Ariha huma itilogu wairi gula meha Melquisedec. Abrahamu gwana rigule meha wagucha. Rulu muti lidi sifare inti lun lida agen le laganye rubai hawai uruwe guleda uribu. Segun liluru du Moisesi, fadiri guha ladiga wagun lewe lunti haguburu hani lidi sifare inti hama gen grigia lida age sunkate lausun haduhenyu hama ladiga wagun Abrahamu haladi. Ahenti Melquisedec lausun mama lan ladiga wagun lewe haguburu halumuti lidi sifare inti lue Abrahamu aba labini luni Melquisedec Abraham le meme buga eresi birubali Furama seluma gembuingiu. Ani siente la sige neruni ni aban luagun weiri kutima lan le abini habay sige lau le abini rubay. Ja wadan fadiri guha resi rubali ka lidi sifare inti wugurin gowe ditin. Ahinti logo Melquisedec tatimur halere rubuingiu logo kai logo aban le vin wangeli. Ani gayarati larinya wagun logo levi hausun fadiri guha ladiga wagun ha agubura habali kada lidi sifare inti gwento Logo faji hama niginye lu Melquisedec lida aura le la faji rubari Abrahamu lu. Lugundu lida aba obu barulu mutiabuga Abrahamu la diga wagun hamagoro hongi nyabanya lida lugu budale lafuri dumbwe Melquisedec lubaru. Hada ange fadiri guha la diga wagun lebi heresi birei Israeli na liluru du Moises. Lung hamuga buidu la awadiga marikai fadiri gu bemeke ruwa li hamuga la chila agun amu fadiri. Mama libe Aaron, libe Melquisedec. Lugundu, dan le la sansi run afadiri hani, sansi tiginye lurud. Tarihe lere rubuingi ulogu, lida gen la amu tribu Israel na liebe in Christ. Aba adiga wagu nile uwagi libe ni aba hadage afadiri hati. Lugundu, subudi wati buidu, logu hadage la la diga wagu huda liebe wabure me Jesu Christ. Ani maria guti Moises ni kata hawagu, dan le latimo rehambo ilogo afadiri hani. Ani furangu tumati dan le liebu Jesu Kristu lu lafadiri haba kaisi Melquisedec. Mama la waba luru dule ariyan gubwe gaba la ida gen adiga wagun liebu. Liebu lu lafadiri haba la lugundu gabafu la lun la bagari du lu sunda. Ani ha le lariyan gwe buingyo logo Jesu Kristu.
2: Aba fadiri bubuya lu sunwanda itere ime Melquisedec.
0: Kumugu wati luboi tibinadi gumadi le liluru du Moisesi la diga debiliti ani meseri miiti. Mabafu ti luru du ligia lun la salbaru ninya grigia lidage afigo. Lemengu wati ani aba iseri emenigini le buiti mati le itangebe kayara la wayara fadulu bwingyo. Ani la aba finyu la chore bwingyo yamenigini le lu Jesus bala wafadiri ha hibiri fadirigu mafinyuruwati da le lichugu mbwe habara hon. Ahi ti logo Jesus le lau bwe finyu lichugu wa lubara lu la rinhe ti da lereru bwingyo.
2: Finyu kalibungyo le abure mingi. Ani masansi rego luboi la litamu. Aba fadiri mbuya lusu wanda.
0: Ligi ya Jesus luboi achoru luboi aba daradu buiti mati luele frumiet. Hameha hibiri fadirigu chiluti ya agibe dagwa lugundu kai aba laburi hawegu siyati hasigiru. Ahi ti Jesusu kai miwa la lusunda masi giriba ilifisi te kai si fadiri lumu ngamu. Ligi gayara luboi la salbaru ninya ha ayara fadubanyo lubu ingyu lidangele tima tima ti lusu anda. Lugundu gabagari ti su anda lula yuma go lubu ingyu awagu. Jesusu luboi ti fadiri boi inyu timati le wasubu dirubi. Haruma ligia uwa ti uriba ni lina ni figo mitaranti kai gafigo ti. Inyurua ligia inyu tumalua isunkata isielu. Mitaranti kai hibiri fadiri inyu tumati nya hagasu boi hadagara gudun sagu weju. Furumia logo hafigo ngwanarigu lari ge logo hafigo hibiri grigi. Lubara ge lira adiga lumuti Jesusu adagara guduni abanagu weyas lusunda. Dale licha agubo ilungwa lulome logo hafigo ngrigi. Wugiri ya hadebili banya, hagi ya lichu kubanya lilurudu Moisesi kaisi fadri. Ahi tilari ige lidani lurudu, aba lafi nyurubu ingi ulogu lire ulu ladigu ni fadri me, le uwa bai mege iti logu lu suanda.
1: Hebreos capítulo 8.
0: Le sudi mtima abo ilida age sun le warinyo kubai, logani hilaba fadri inyu tumati wama le itarati. Ani nyuruha li luwe ige lome relala na larungi habu ingi usielu. Ani le servi dunya kaisi fadiri lida flasu le sandu timabai tida sandu ario tima tima tu to ladigubun wabure mebuingiu. Mama to hadiga grigi. Sunfadiri inyo tumati lichuguni wa lun lichugun idewe sei luma adagara gudini lun buingiu. Lige gasu luboi ginye anihi la somu kate ilunti la adagara gudini Jesu Kristu lubuingiu. Luhamuga nyanyi la Jesu Kristu bowagu mama nyi hamuga fadiri lugundu anyei guwa fadiri gu adagara gudutinya segun lirudu Moises. Fadiri gu hagia, hadigu ni hawadigrimai, lumburi kate liyewari guti leburi siyelubai. Subuti wa muti logu iyewa ula, lugundu lubaba ila digunu Moisesi luba buingiu, aba larinya gu buingiu ulu.
2: Adigu boitia, sunkate, kisi iyawa tona lufutu gumbu, lagu vubu.
0: Gama lumu, wairi guti la fadiri ha Jesu Kristu, sigulau hafadiri ha fadiri gu ubowo. Buitu mati daradu le uogu bai labuye haluma buingiu, ani buiti mati ginye furama asele lichugu bai isari daradu ligi. Lugundu, lun hamuga meha buidu lan furumia ti daradu le sun suni nagubai, memege ruti wa hamuga abanya libia madaradu. Gama lumu, magunda atibuga buingiu lau furumia ti daradu ladiga mabafu hama wagichagu lun hagufuliru luma daradu ligi. Aba tilaria gutida lereru.
2: Laria menyari habule mebungiu. Lachili goveyo, lunatudu iseri daraga, amalila na hula luma Israele. Mitara bai kai daradu lena tatu bai hama hakuchaku, leveyo le, nare kutubo li hahabu, lunasadaro ni ehitu gie, magufu li hukamuti meha ni daraga. Lijeti nigi rupani ya hongua, ni nyelariye bu abule me.
0: Aniha daradu le lumbo inadugni hama linasi yung Israeli lari jemi buri veyo ligie. Linya larinya gu abureme.
2: Nichu kuboi niluludu liton hasanina. Aba menaburu ha nitida hanigi. Au wati habungi te hagie menana. Memege nuo boi lula rufu da honi wa nuagu. Maria muboi wugiri lulituhe. Nilulibini subudi boi bungi le abureme. Lugundu ha subudi rugo na sungu boi. Lumo vyele jiri timaa gidi boi. Darilumu le weli timaa boi adagi. Ferudu na nuboi, guriba nile hetete boi. Marita kutugia liname, lwaku hafigo, lusunda.
0: Adimure haa liligia buingi ulogo haba isari daradu, rura le rigu linya le furumiati kai binadu. Anikata ile binadu haliboi weye ligia, ya rafa le rigu linya lunlonwe.
1: Hebreos capítulo 10.
0: la daga liluru no Moisesi li yawa di irigunye meha burikata ibuiti le meha lumbu ilanidu ni Kristu on grigi. Haluboiti ayarafa dubanyo lumbu ingyo le dagen hata anima lule adagara wagudu bai lumbu ingyo segun liluru no Moisesi. Siyanti meha uwara kwa hama sun sui na gubai etara. Nuhamuga gayara la laruma daga dunia luru du ludage hafigun masandere guhanya hamuga hongwa lauduru. Aba hamuga masigiru hama adagara gada. Gama lumo, sariviti adagara gudu ni burile, lularita kwa gudu ni aluagu hafigun sagu irumu. Kaisinya luboe lagitaru ni hata bagasu luma hata gabara figo. Ligia larinya kubai Kristu lubu ingyo, dale lebelu ruboe ubo wagun.
2: Mapusa nukibu adagara gudu ni itewese, ruru kutibu awa ungu gunu. Mabuna tibu langwe adagara gudu ni gudawa ibote. Niburi lau adagara gudu ni luagu figo. Apa tindarinya bu, niubi hadina ubo wagun, luna dugu ni bugunda nubungi ito. Itera kaisi guru ini ala muagu tita belenu.
0: Furumie, larinya ga luagu mabusa erun la buingyo, magunda aligia lau adagara guduni ni hao anima alugu ichukuti ya lun, ni adagara guduni guda waguti. Logu figo, lau sun ligia la burikata ile wagu bailarinya ga buingyo, lidangi ya Moisesi hongrigi ya lun hadugani. Larinya ga Kristu lari igien,
2: Nyubi hatina luna dugu ni bugunda bungiri.
0: Mini la lira, nyubi halilan Kristu bo wagun, lun lagumu chagwa guduni igaburi le lani na hadagara guduni wa animal, lun lichu guiseri lewenyegu. Nige lugunda bai bungi lun laruma da guduni wa ligibu gen lau lomi Hesu Kristu aban weyasun, lu sun dan logo wafigun. Sun fadri guhuriyo, sagweyo hadugni aban meme adagara guduni, lau sun sinya la lagidaruni adagara guduni ligia figo. Ahinti Hesu Kristu, abarugunye weyasun lichagun lungwa logo figo lun sun dan. Abati lagiri budun sielu, abal layunru loige lomere buingiyo. Ani hinyi ngueto, agura baha lichugunia buingiyo laganiyo labu ginyon lugudi. Lau la dagara gudun abanagu weyasun, abal labu idura gudunia lani gu buingiyo sunsui na guboy lun sunda. Choru lumuti ginye sifri sandu kata imeme ligia wong. Dan le lariyangu.
2: Ani agara to le nuwe na gudini hama lari kepo ime layu ligi linya lariyangu wakore. Nechi kubay niluru kutito hanigi abame na gulit nilita hasamina.
0: Lari ginye lariyanga.
2: Marita kutipi adine me logo hafikon ni logo kuri uribat le hatigubi.
0: Dan lubay le ferudi na wali figo lusunda memeke ruwa li amu adagara gudini logo figo. Ligye luboiti nituhinu, la ulome Kristu logo guruwa, gayara haliwe belu ron lidon flasule santu timaboy. Tuwege belu to meme lugubu Kristu. Tarati aba iseri ima won lumu buingyo, aba ima le anigibaliwa lidon ibagari magumu chaditi. Hesusu wafadiri yeboy inyo tumati tida luba buingyo. Ligye lunti luboy, wayara fadun lubu ingyo, tau taruma wanigi, luma lau sun wafinye deregu dagu luagu. Haruma gudalaru wanigi, luma santiragun wama wongwa lauduru logu figo, larigen lachibunua lauduna harumati. Itara meme wama deregu dagu lidan wafinye, masansiragunga lidan wemenigi. Lugundu, lagufu lirubai la buingi ule furamase la alibu. Lunti ginye, wafagu viteregu ninyo vibirigu, luhinsi habu hama, luma lun hadugu nile buidubu. Wagia afinyatia, maulumunti wafalaruni, hempulo hani haa, hechu banya lumiti hama alida wadamuridagu. Lubara gelira, ruwa magurasu honvibirigu, gwentoti malau ariha wamani, luago jarafa lelan lueyuru wabureme Hesu Kristu. Lugundu, aha wasigira figo ha, lau wagunda larigen wasubudiruni inaruni, uwa leamu lueyari adagara guduni, lumferudu na lani wafigo. Aba riga alikate ilun wagura bahani, lun laguse raguduni wabuingyo, lau aba laneri meiganyu luma watu gemeti, le lumbwe lagrincha kuninya laga ni ubuingyo. Dan le ladira aguni aba grigye liluru du Moisesi, lunyeng hama biyama oiru agefeyente luago, ariangati liluru du Moisesi, luago lunti lan longwe grigye ligi. Weri timati sufri le adina boiha mebere sebanya lau liru ubuingyo, mebere se hagia lau lita, anaba hamaisifiri sandule hinsi habubo inhon. Lita Hesu Kristu, lige achoru balin lidara do bungi wama le aruma da gde baliwa ligi bugi subudi wa moti liga buri wa bure me bungi le ariya go boy
2: awu lu ko ila bai che bidin ye gringi awu lu ko ila fai re bidin ye lagu hafiku
0: ariya ga tiginye
2: na gusir bidu ba ye nutu ni
0: fugia bugri ge le wa guti labur haliga nyu bungi le mingwa boy harita go huma log buri ve yule sigu hali bai da me hale heresi biru bali larugonga wairi ti meha hasufuri run li don dan ligi ani awanda hamuti sunkate la ugrasu anya hi hida gi anna buatinya o seru agi uriba ligi bugi guri ru la duga khai bugu lo ma krist ibiri sufuri tinya la duga gamada go hama hama ha uriba banya o seru ni gude meha butun meha hon ha furi surgu banya igira gogda tun hungwa la ugundani no lagi darun le huma boy huai subudi nyu humai logani la kate huma sielu le buitimat le sian boy lagi darun huai gwentoti me feri dire humai luboiti hemeniki luagu buingio lugundu herese biru baba onwebu afaye ruwa ho sielu gagura su huma no lari gie mela hawanduni asufuri runi kaisi labuse ru buingio kayara lamu ga herese biruni frama sele lumbe lichuni buingi hun sielu tarin hene lerer buingi logo lagiri bunu kristu bo ogun
2: mala ali afa ngi le lu be liya bi madale se rogu bo isara ta ahile na liche ro bando bi lagu la fiye la baga ri du ahun le feri dira la fiye magunda badina lum
0: wagia mitranti wa kai grige ha agiri bu dubanya hari gon aba heferi diru hadangieti wa ha esefru banya la duga afinye
1: Hebreos capítulo 11.
0: Afinyani achouruni le gumuti logo wabihi baila le wagura bubai. Loma wachouruni le gumuti logo anire la burikate lausun marihi wamani. La duga hafinye wagochago lagunda rubai bungi hao. Lau afinyani wasubudirei logo bungi ula adugu bali ubo la rugu lereru le lubaiti ubo ule warihu bai kwento. Mama lida gie kata ile meha ari huo bai la dhigiwa. Lau lafinye aveli, lichi gaba dagara gudini buiti mati sige lau le la dagara gudu bai kain lu buingiu. Lige leresi biru bali buingiu kaisi richagwati. Aba leresi biru ni la dagara gudun. Lau sun lubaiti hilala aveli, aniha guwa adimureha lau lafinye. Lau lafinye enoku, lanigiwa sielu mwinga. Ani madarin wati lugubu lugundu buingi wa nugubali. Ani tarin hen lereru buingiu logo lubarake boi la meha la nugun enoku gunda la buingiu lau ya ubo wago. Ani siyente la gunda aru buingiu wau ahin mafinye wa boi luago. Lugundu lun wa yarafatu lu buingiu gasu wa finye ru luago ani hen la ani lichukuba la afaye iruaha haa alu habali. Lau la finye unoe na le lavisa rubali buingiu logo la daga rubala aba onwe bugura la usu marihi gili la gura aba la dugu ni le lubai bai buingiu aba la daragun aba onwe buguni lun la salbaru hausun tila na luba itara linya la siya diruni noe ubo aba lubai le resi biruni buingiu kaisi aba buguri richagwati logo lafinye la ulafinye abrahamu dale lagua rubai buingiu lun luligiru ni lagaira lulidi Lidong amu flaso le frama se lubai lung. Aba la dugu ni le lubai bai buingyo. Aba la fridun la gaire gien. Ibidi oga lung halinyon bai ilan. Aba la gana un lida iseri flaso ligia. La usun terecha la nyen. La duga la finye. Aba la gana un tida ankiampo. Ligia meme ginye la dugu bai isako. Le liro iluma hakovo le libari. La duga resibi hamuti la frama se meme ligia luma ge buingyo. Adiga lumuti Abraham sun lira la diga agura bahala lebelu ro lidon lubuidu uburu gule derebu gubai ebu uburu gule la diga be buingiu la uginye tafinye sara la usume waya ruta lu tagarudu resibi tori lumage buingiu lu tagarudu garutu aba irahu la diga tafinye ru logo la gufuli rubai la buingiu le frama se lubai la usun lubai ti waya lela Abraham lu garula Nyubu iti lun gadiga wagumbu ila sarago. Kei waruguma hasiyelu banya. Kei ginye lagu burisago le larubi beya le sinyabu ilabahudun. Hilagwati ya sungurige ha, meresi birunga hama isunle frama selubai buingi hon. Gamalumo, ariha hamuti liyabu indisege, ani aba hasubu diruni. Abati hariyagun luagu mama la hagaira ubo ule. Hayabu irigunya la ebelu ha, kaisi terencha ya ubo uo. Gurige harita kumanyaita, arufu da hamuti luagu halu hameme ya la aba agaira luhagaira me. Luhamuga fulasu la le nyingi lubai hafuri da hagaira boi, le halu haboi gayarati hamuga hagiri budu hari gonyehi. Aba ambuga agaira bui tumati habuse rubai, agaira ule siya lubai. Ligia uwa lubai, nibuse gari la buingio, luhabugi ute boi la. Aba laranseru, aba uburugu, aba. Tamehale laucha gubali buingio Abrahamu, laularia gulun, lulafaru ni lira ule Isaku, hila gubailun la dakara guduni lun, afinya memeti luagu buingio. Rugu atiebe lungwa, luledere geruni lira ule abana guti. Lausu ania galila abuga, buingio lun luago, saragu mayla la duke wagun lidange Isaku. Subudiri guliali Abrahamu, luagu gabafula buingio, lun la saragudu ni hilanya lidange uweni, ani itagaro yebe la dugu ni buingi la ulichuku ni isaku la rigo lu Abrahamu lubaregen yebe la faruni. La ulafinye isaku framase lubai abiniruni lu hakogu luma esawu. La ulafinye hakogu da mehale lowe la binilumutika aba hadange lirahunyo hose aba ladimure han luagu luerigu buingi. Ragunyu luagu ligiri lubadu. La ulafinye hose lubaregen boi lowe ariangati luagu hafri tubala Israeli na hiptugi, arinya galigia, lu hanugu ni labu hamagwa dame le higiru ni fulasu ligi. Lau hafinye lagubri kumoisesi, tale laguri ya hobi, aba haramu duni luogu uru wa hati. Laduga harihi luogu buitu meira ula, manufu detinya luwe iluru dule lichu kubwe uruwe. Lau lafinye moisesi, tale wuguri hali, mahati lu lanugu nuwa kaisi, tirau lirau luruwe te hiptu. Hime ilumuti, La sufri ru hama lumutu ni buingio, lubaregen lagano buitu tida luba uruwe to lani na figo. Risi timati la sandira gulungwa, lau la sufri ru una buguni luigen Kristu le lumbu liabwi. Sigu lau lagano lida sun lirisi Egipto. Lugundu, logo afaye ruwaho le lumbu lichu ni buingio lun, lichiga ilaritagu. Lau lafinye Moisesi logo buingio, aba ligiru ni Egipto, manufu deiga luwe iliganyu uruwe. Redeiti, derek dagulita laritagun kama hamuga ariya gulinya lumbu ingi ule marihimbe. La ulafinye Moisesi, la digi fedu le giribe luwe yiru esefuruni. Aba launa ha, abahishagwe, tubene rihaba Israelina, la uhitu ludame la le lasuguru angeli le lanin oweni. Mafaru, la amuga niyaba hagirima Israelina. La digi hafinye Israelina, Sugu hamuti barana funati eibugena kama hamuga muale mabait. Danti le habuse rumbo Egipto na lunginye hasugun kai hagia aba ladoro guduna hau, aba anyaradagu. Lau hafinya Israeli na logu buingio, aba haibugun geyego lau lubarieru uburugu heriko, sagu binafu logu sedu veyo. Aba leigu adu, loba lubarieru uburugu ligi. Logu tafinya raabu, tomeha horu, mowe tubai uwara hama haa, Magamba dibany. Laduga, taramu dunia aria hatinya Israeli na tubi. Kaba hamuga kate inariak? Logo beidanu lun na buruha logo hedion. Baraku, Sanson, Efute, Davidi, Samueli, luma hawagu profetagu. La hafinye, ganye inti ya buri fulasu, aguma diha hagi ya buidu. Resibi hama ile frama selubai buingi uhon. Darulu mutibuingi uhayuma linyu hawai. Nyeguti ya watu gemeti hanerimeti. Sefu tinyaluwe hafara wagun hilaku boi tau efen. Aba here dun ha mere banyi. Nyubu itinya luga bafu banyala uriburugu aba haganye reguni ya hagani. Nyenye nuurinya saraga dawatinya hadunhenyu lidange owe ni hon. Anyehe gine hibiri hilaku watinya lida luweri asufuri uni mahatinya higira wagudiniwa. Luga yara abayla hagu yugun lidon aba ibagarile buitimati. Hibiri afagatinya lehera hon hau. Aba ichuni, agira waguni lau gringri, luma adairu ni furisu. Afara waguatinya lau dubu, asira hoatinya hamida hamagwa, afara waguatinya tau efein, rede itinya eibu ganyahatugu, darugu hau wagua, larugu haura mudun, luma houra agabara. Gudeme tinha meha, nidiheri tinha meha, ou serua agia uriba. Madina lumu tinha meha, ubo ugrigia buri bui tinha agia. Eibu ganhado que hanha meha, lida buri fulasu magairavat. Arabu, lida buri, lagadabu gendubu wainamuti, luma lida buri huyule muarugut. Sun agia, lau sun buidula afinha nile hawagu boi, ligibu ge buingiu, meresi biru hamuti le meha frama sewa aliboi, Laduga aranse libuga buingiu abakati buiti mati won. Lun lida ruguba la aba wama abuidula sun suina gubi.
1: Hebreos capítulo 13.
0: Hinsi egua meme huma huma guakaisi ibirigu. Mabule ida humoi lu hebela gudunia achiluru tinha hubion la ugundani. Saragu hanya grigia, ruhanya ubaru hong angelegu la uhaduguni kateile ibidion hong. Harita ko huma hawagu ada urutia kaisi kubairi gu hamu gagenye hada urunya la hama. Harita ko huma hawagu ha asufri banya kama hamu ga hasufri ya uara hama. Inebela marie hun sungube. Lunti ginye hagufuliru umari gu hama gualao uarani. Lugundu lagusera gudubanya ninye buingi ha agamari dutinya mamari edunga hama ha agabara habanya. Mishika huma hinsi habu logu sensu gunda huma lao le humat. Lugundu Lichu kubai buingi ule emege irubai hun. Arinya gali.
2: Naume irubadi gu, migi rundugadi.
0: Kayarati lubaiti warinya gu lau afinya ni.
3: Nabule mabungi witele kubale na manufu tapadini. Kapati kayara hama agiri ya diga nalu.
0: Harita kwa huma hawagu ha adunte habalu. Ha apuriche bali luganu te buingi hun. Samina huma libuguru idalinya la meha. Abagari ani aje ya humai afinye. Masansi raguti ligaburi Yesu Kristu. Ligie meme gunyaru ugunye luma sunada. Meye da guagada huma hungwa lun amu luujari arufu dahani. Buiti mati lun teresi birun wawani ere laulisi ya habu buingyo. Mama lau wagufulirun lauluru duburi logut egini. Echu ni ligia mia buiti lun ladigiba la buiti hon ha afala rubalin. Sinyati gafana hama fadirigu ha eseri widubanya tida hatempulu huriyu lida agien adakara gaduni le ichugubwe luagu wani lataru. Belugu dalumuti hafadirin huriyu le inyutumabwe hata anima alugu lidon fulasu sandu timati. Barilei adakara gaduni luagu figo. Ahenti hagubu anima aluhagia baugu ditu ikiampu agai lagudu. Italalinya ginye baugu di loyu burugu lowe hesusu. Lula chibuni wafigon laulita guanare. Kaimo luboiti lung hesusu, baugu di tuwe kiempo agai. Asufuru reina unabuguni logu liri keisi la sufuri run wawagu. Lidan uba ule, uwati ni yaba uburu guwama le adura roti lusunda. Walu hanye uburu gule lumbo inyehi badi wala lari gien ibagari le. Ligia lunti lubai wichu guwe tenki uni lubu ingi sunada lida ange Yesu Kristo. E tenki uni ligia, Ligia luu yeri boi atakara gudini le labuse ru boi buingi wamagi. Ruwa maluboi ti uweri guni luu lao wayuma. Mabule itahuma hadugini le buiti boi. Luma luu hafare iruni kumati hada haa mibihi banyi. Lugundu ligia burikate ile au boi lagunda ara buingi. Kakambati huma hon haa arufuta habanya hon. Dereke kwa huma hungwa hon. Lugundu hagia onigirubaru huwani. Ani keisi hasubu diruni gasu haguserun ligibu ge buingyu logu hauni girunu. Hocha huma lun metera gudun humani hawadige mari lugundu mabui dubuin hamuga ginye lira hun. Afuri ida huma lu buingyu wawagu. Choru wamuti logu daragi lanyu linya lan waritagun. Kei busien wabai buidu lan wawuserun lida sunkate. Amuri hatina huma lu hayumaragu lu buingyu lungayara abai lan nidin arihang madisa. Ayumuro guwati na lumbu ingyo, lelani nandarangilo, lenginye asara gudubali wabure me Yesu Kristo, lidange oweni, hauniri mudun le weri timabwe, le achoro rubali lidara dubu ingyo laulita. Lun luadik maridu hida lida sunkate lidange Yesu Kristo. Lungayara abaila hadugni lugunda, weri guni lun Kristo, lun sunda itrala. Niduhenu, ayumuro guwati na lun heresi biruni, Dimurele aburhanal bekun tida murusun karadato. na subu dira gudu nye gi nye hun logu furi halila waduhe Timoteo furi sugugi ahinyu bui frese na nugu bui numagwa damele nidi arihon mabu iga ninyan hon sun tabuti guligilisi luma hon sun ibiri waduhinyu lidan wafinye mabu iga hanya italia na hun bine logu buingiu sun huguya itarala.
1: Santiago capítulo 2.
4: Iduhinyu kaisi hugia la grigia ha afinye banyalagu waburem Jesu Kristu lewairi gubay mon lumuti amula hanugu aba grigia hawe hibiri. Kaibri hamagalu lebeluru aba vuguri lidong hadamuri laubagu golu tumadogu finutu. Beluli geginye aba gudemeti tau dogo huchecheru. Aha etenira lule finu beadaira gubuidu lunharia gulun.
5: Nyuruba ya lida obaru buiti.
4: Harinya galule gudeme bay.
5: Bugu ya redi barara. O nyuruba ya muwarugu miruga bugenu gud.
4: Hanugu nya aba grige amu loile aba. Ani hagusera gudunya lau luriba aritaguni. Niduhu nyu hinsi etenu. Agamba humekatele. Ani odira lanya bungiu ha gudeme banyalida ubole lurisi hama lida hafinye. Lugien heresi biruni aruwe hani leframa se lubay hon ha hinsi ha bobanyalu. Ahi ti huguya, ruhu mutia gudeme tia lido busiganu. Mama funage risi tia haa vuriba bai hoseranu, ani baru humau aduru hei na ligibu gionurudu. Mama funage hagia adimure habanya vuriba logu liri Kristu, le inebe bai hun, le umbai hedere gerago hungua. Ahi inaru nilubai logu gufuli humani linyu agi lurudu kaisi tarinya gunilereru bungiu.
6: Hisi ya lagirigia bile dibu, ke bisi yango bungua.
4: Buiti haduga. Ahi mama lubai aba lau hanugu ni sungurigia. Hadugu nya figo. Durugu ahumuti li lurudu bungiu. Lugundu ahi agufli ra aba gurigia lau sun lurudu. Igira lagunfli ro aba lida gen. Gaduru nti lagu ladura aguni sun luguma di lurudu. Lugundu bungiu memele ariengu bai.
7: Magaba rahaba.
4: Arinya gatiginya.
7: Mafa rahaba.
4: Ahi lubai ti madugu gurigia agaba rahani. Gama lumon. Afara hati, midi ti lau le lubai belurudu. Huguye luti hadimureha. Agaburi da huguye me keisi lunti hagusera gudu lau lurudu le esefuru baliwa loi lubafu figo. Ha magude me habu banya hon amu, magude me habu begien bungi hon lida me veyu lani na guseruni. Ayin hagude me habu banya, buidu be hafridu lida me lidani a guseruni. Niduhenyo, kasa hula la rengu grigye logu afinye la, ahin madugu ni kata lu larufuduni. Gayara tifunage la salbaru ni afie ni ligia. Kai hamuga gwento, anihe aba iduhi uguri ovuri emegi ruti dugu luma igini. Larenga aba hida gelu.
5: Buidu la lidi mbu. Darugu wababa ugwa, hobu yeme.
4: En michu lumuti lele megi rubailu. Kage hula lira. Itera lien la susire du luma afie ni. Ahi marufudu hama grigia lau kate ile hadigbe. Afie ni labu gorugu itra linya ke abakate hilali. Hafuga nihe bearinya guti.
5: Buguya afie tibu. Au waduga numuti le buidu bai.
4: Au warinya gati nalui duhe iligia.
5: Arufuda baiti bafinye nu bogu di loi buiti le badugu bai. Narufuda ime na finye bu lau buiti le nadugu bai.
4: Afie tibu logu abarugunye la bungyo. Buiti baduga. Gamalumun afie tegie mafie nu luagulira. Adada garahagia lau anufude loi. Maha tibu bafienu, ibidio gotau bugele, logu hilanyu lia la lafinye grige ahi marufudu la laule la digbe. Resibi lumuti bungiu Abrahamu le wagusha, kaisi richagwa tiligibuge luagu le la digbe dan le laharu bai luyebe lafaruni isaku le liru hilagu bai kaisi adagara giduni. Ariha bali logu arufu dalani Abrahamu lafinye laukate le la digbe. Ani nyimbu iti lafinye luda yari bai la laukate le la digbe. Itara lien lagufliru le burungwa njibaitida lereru bungiu.
6: Afinya timenga Abrahamu luago bungiu. Aba labahu du keisi gukiri richagwati.
4: Nyariya muguati luago Abrahamu lumada bungiu. Ariya humali lubaiti luago richagwa labu giri luago buiti lela digbe. Ani mama regu luago lafinya. Ligia meme meha asusere dubai tuurabu. Tohoru lida dan le siguhalbe. Resibi lumutu bungiu keisi richagwa tu luago kate leta digbe dan meha le tarufu dine tafinye lautaramu dine luna glegu hosue. Aba tidiregunia luha giri budu lidage amu uma. itra ke hilanyu lia la ugubu ahi uwa tubai uwani lida. Hilanyu lia gine hafinye ahi marufudu huma laukate buitile hadugbe.
1: Santiago capítulo 3
4: Niduhinyo, molu muti anyahi la saragu hida ichagu tenhongu arufuda temele reru bungyo. Lugundu subudi humali logu deregda timaba ila wagusir wagudun. Wagela arufuda habe. Sun wagia charati wa. Ahyanihi lube aba grigia masharuti lida lela ringu bay. Aba wuguri buiti legu muti ligia. Legie gayara bay labuguru ni sun lugubo. Talevichu gufurendu lwagu hayuma gabayu lu hagambu ni wa. Gayarati wabuguru ni sun hagubu. Ariha humo buriginye uguni. Lausun weina muta ani here buriti garaba lile ada habaru. Abugura lumutu abuguru tu la aba liruru simunu lenyehi lumuti labusera. Itara tia ginye manyenya. Aba kato nyuru tu. Gamalumu gayarati tadugu saragu kate weina muti. Lamurusu watu gemeti gayarati lagudu aba umwe buarabu. Itara tia manyenye ke aba watu gemeti. Aba ubo lani na wuribani. Lida nyo wagubu. Ane afuru hatumuti wiribani wada. Gudatumuti wabagari ki watu gemeti ile mafio gati ginyati. Gayarati la masuru wuguri sun hawuye rinima luguganyitia. Dunuru, heve, ama anima lubaranahana. Ani adagalali, gamalumon uwati ni aba amasuru tuwanyenye. Aba wiribani tugeto migira guagudubu tungwa, ani buitia lau peisi nile gafarahati. Tau meme wanyenye wadimure habuiti logu wagu shibungiu. Tau gien vinye ragwanya grigi ha lenege ben bungyu la dugnia. Lida gememe aba iyumo lafuri da bini runi ilumo inye raguni. Niduhenyo, mulu muti itera la katele. Gayara tifunage lafuri duduna bimeti iluma duna gifiti lida ge aba meme lise seduna. Gayara tisata gindu aba tidibu igu faluma, odi gayara titagindu tidibu beibe igu. Siati geti lafuri duduna bimeti iluma duna basu oti lida ge aba meme lise seduna. Aya nihi lubai aba shuta uhida, gufaranda ligia arufu dale lau lubui du loseru, la una buguni le lichu gubai lichu lau lum. Gama lumon aya nihi lubai gimugo tida hanigi. Ani hadugu ni kate lau harita guhuagu guanragu, mon lumuti lubai ti hanangu hungu wa lagu lichu hau, lugundu iye nilira. Mama lige luwiri be lichu au le nyumbi be luma ge bungiu, aba lichu au le lani na ubo lira, le lani na hasami na grigia. Le lani meme mafia. Lugundu lenye lumuti gimugu luma gaga ni goo. Anihi chagagu unye luma sun luwiri wuribani. Ahaya haa gama balilichu au le luma gebe bungiu. Furumi anihi aba ibagari harumati hawagu. Galumatia areidatia gagamba ditia gudemi habutia adiga hamuti le buidube. Aba labu hanugine sun grigia. Furangu tia. Halu habali darangilu. Bunagwate ilu lu laluba honu aba ibagari le richagwa tihada. Luma hada amu.
1: Santiago capítulo 4
4: Kabri wege habusera hawuri buha luma hagendagu. La diga buri luriba yuma hanire hida bay suwanda. Busentu somukate. Kesi siyan humani ibiha aba hafraha. Gimugatu logu somukate. Keti siyan humani ibiha aba hagendagu. Mibihi humuti le habuseri ubay lugundu mamuria humani luma bungiu. Ahi hamuria ha, mibihi humuti lugundu luriba hamuria. Habuseruni lu hevesiruni luagu laguburi hugunda. Grige muma ratinya, ibide tisahun luago ahi la gamadago ubo ilumo bo, hagani ila bungiu. Haritago atunsa luago mala la le tarinye gube lereru bungiu luago burikatile. Hinsia tisifiri le lichu gube bungiu wada lum. Gama lumo, weri timati ide mo ele lichu gube bungiu, la duga tarinye lereru bungiu.
6: Lumo ti bungiu la naga hawagu ha barugo banyo hongwa. Eni idera go lumuti ha unabugu banyo.
4: Rugo huma lubai tihungu wa labu gion lerere habungiu. Kagibugu huma luma mafia. Aba melanura hawei. Yarafa huma lubungiu aba megine la yarafa duhun. Gafigo te shibahu maihuhabu. Ahi tihuguye biango tigibu harumagda humo hanigi. Hirugo huma, wago huma. Ayahua huguyeme. Sansigo la hehere ha lua yahu nime. Sansigo ligeme hugunda luiru nime luagu hifigo. Una buguaguda huma hungwa ligibuge bungiu. Aba melichu gnulida aba ubaru lanina uweiriguni. Niduhenyu, madimure hama vuriba hawagu hibirigu. Leadimure hati vuriba luagu liduhe o ladari rula liduru. Ladimure henye vuriba luagu liluru du Kristu. Ani ladari runye mege itiluagu. ay hadaga lira lubarage hadaga nile lubay belurudu hichagun yahungu akaisi agusara gudati abar gunya agusara gudati le ichu gubali lurudu ligia lerigu gabafu bay lula salbaha o lula gunichagu ay buguya katanya dibuge lum badari ruliduru amu bwento agambo humay kate le huguya le ariyangube
5: wadi balida aita gafulasu ugunya o haruga aba mewerederu nyei aba airumu wadagu bamaraso lau wasensu nyei lu wabihi lau
4: idalensa hasubu diruni kabala susired haruga kate nyingi hibagari itera lenke ihemere dule salira guboi luagu murusu da larige aba lagumushagu ariyangari gutu hamuga
5: ahibuse bungio wabagaridu aba mewadugu nile olira
4: ahi tihuguya hadimure halau pantu luagu kate le harita guboi hadugu ani sun panto ile mabui duti. Le lubaiti subudi habubai lu la dugu buiti eni madugu lumuti la dugu nyafigo.
1: Santiago capítulo 5
4: Agamba humai kate ile, ugia risi ten haa vuriba bai gaburi. Chuluha liora lu hayahu waha. Wago hugia me luagu buri la misa lule lubai hasufuri runi. Nyalali buri hirisi, huha maru hamuti rihadagragu tofinubo. Gahua lihigo lulu mahani plata. Anilige babu ya rang. Aba meha gurincha wugu loige kama hamuga lau watu gemeti. Ondara guagu dandu saragu irisi ni lido buri lagu muho dan le. Lausum lira, mafai iru humuti ya haa nyadagi mebali hichari. Lagua hanya lubo iti fai iti lige ichiga hiduru. Ani agamba lali bungiu hamuri ya haa nyadagi meti ya hagie huago. Rugu adu hungo lu aba ibagari lani na wende, luma ugunda ni yao bowagu. Ani dibunu idukea nima luha aransa nyelu hafaru. Siadi humanya ha maduru mbanya, afarago humanya hilagube, madugu gahagia ni kata hawege guwa. Lige luboiti niduhenyu, gagura suhuma darime liabi wabure mehesusu. Abuna gutile agura bube libihi alubaha nibuiti, lunti lagura bani furumi eti huya luagu lila linadirigu, luma lagumho huya luagu lun lafunadu. Gagura suhuma ginye, terebu guhugia me luguntu madise li liabi wabure me. Niduhenyu, mekehara huma hawagu hiduhinyu luigin Hesu Kristu. Magusira wagudu humamuga, jarafa lilidani bungi lula gusira gudu. Niduhinyu, baruhumanya profeta guha meha dimure hebanya lida liri wabureme kaisi aba hempulu lani na gurasu luagwa sufuriruni. Wagia, baruwa mutiha awandu bale sufuriruni kaisi girige gundatia. Agamba dungu luagu lugura sunhobu. Ani subudi humali gine ida lia la fulesi lani bungi ulagumu ho oura. Lugundu areida tibungi gudeme habuligia. Lauge sun kate iniduhenyu. Mafinyira huma ni luagu liri sielu, ni luagu liri mua. Ni lao amu luwiri afinyiru ni luhachoru ni hereru. Dame le hariyegu aha lu aha la. Dame gie le hariyegu uwa, luginye uwa la. Masie diru lamga ubungiu. Ahin la sufuri rinye luboi aban hida gie. Lunti la furi idu lubungiu. Ahin gunda luboi lunti le remuha uremu lani netengiruni. Ahin sandin luboi lunti la guo rohon tabuti guligili si ilunha furi idu luagu. Luma lu hahuru daguni lau garaba lida liri wabureme. Dame tile hafuri idu lau afieni, abame lareida guagduni bungi usanditi inyuro gualeime. Ani ahi gini ya figo hali luboi, ferudu na wabai li figon. Ligia gufese humai luboi hi figo huni wagua, ani afuri da hugue me huo gua lu hareidagu. Wairi tilubafu afuri iduni le ladugu bai grige le richago bai tausun lanigi. Aba meha wuguri profeta Eliasi kai wagia. Nali lamuri ya haba ilida lafuri idu lu mahu yu la huya, rede iti huya mahu yu ga uruwa irumu dimi. Lari ge dan ya le lafuri idu aba ya lahu yu huya aba ya tahuchu sun nadu ubowagu. Nidu huyu, ahi egeye da aba hida gului umaleri shabai, liyabi amu lu lagiri budaguduni, subudi humo ilogu furume gwaru gula agiri budaguduti lea figo halbe ilida geluriba lemeri, la salba rubumla luwani lui oweni ani ferudu na guda leime sun li figon.
7: Furumietu ligara da Feduru. Capítulo Aba.
6: Au Feduru, Aba lani Jesu Cristo apóstolo, namburu hanyongara da tohun, huguya lani gubungi ha chagagu banya, bougudi ilwei hageira, loba ogu ponto, Galacia, Cappadocia, Asia luma Bitinia. Huguya le, anua diralaya baya bungiu uguchili, luma giameha binaru, la diga ligia la labu serubai. Sandu gudaladu lani sifiri sandu,
8: Luga gamba di huma luma lun la numa da gudun laulita Jesu Cristo. Ibiga huma lu beiti saragu areini luma darangilu luma gie bungiu. Ruma ma uedi gunilu bungiu. Le lugu chibei wabode me Jesu Cristo. Luago luweni lugu de me hambu von. Ruga li seri bagari von lau lasara gudun in Jesu Cristo lida gie oveni. Ligia buintinya lubei wanigi lau aba emeni gini vimati. Ani la digba, lua vihive la alaga le aranse lalibe waba sielu. Aba alagan, le lube la dura ru lusunda, le siambi la daseiru, sian ligia la feri drunei lubuidu. Goningi lumuti wabungi lau lubafu, la diga afinya wama luagu. Luginyana be la, wabihi ning asalba runei le aranse lalibe waba. Le lube la rufu dune, lido me lagumu houdan. Ligia lebu baibunhinha la lau ugundani, lau sun lun tilafuna, a sufri no sarago ocha vaguni luago murusundan. La diga itarelinha la hafinha kei golu. Lunti lau chunuma lau watu gemeti, lun larihini va ka la luuyari bai. Afinha ni le avandati ocha vaguni ligia, gebegiti mati sigi lau golu. Lugundu gagumucha diti golu. La lubeiti havandu ne loucho wagun hafinye, la dimre ba Jesu Cristo buiti huagu, den mele la giri budu ubo wagun. Ibihu baginye, ueiri guni, luma inebesei, luma gin. Hisi atin Jesu Cristo hun, la usun manihin humagi lulan. Eni la usun lira, afinye di luagu. Eni gundantu lau aba ome bu gundani, le sinya humuti arien galau dimurei. Adiga heresi biruni ta salvaru huwani lau luweini hafinye luago Cristo. Luago meha salvaru ni le halgudaha eni aturia hagia profete gu lau saragu duari. Adumre hetinya meha luago areini lebuga lumbe ilichugu ni bungi hun. Subudigi dalumuti halani sifiri sandu hon wugurinya hagia le lube la sufri rune Cristo lubare megiu. Luma weiri guni le lube libihine lariginye. Agiyati, aba hochu hasubu diruni kate ila girigia ligia. Luma ida balala susere da kate ile. Le wagu bilarien gasifiri sandu, le hada abaihon. Aba la subu diragudu nimbungi hon luagu, mama balalida hadani, la gufli rua buri kate ile. Wagu lida balava dani. Asalbaru ni le meha wagu bikadimreha, ligia meme la wago beha purichi ha girigi ha hun lidon buridan le. Aulu bafur sifiri sandu, le nyubi be sielu gie. Ibi ni angeligu, busenti hamuga gini ha gufananda hamani burikate ile. Ligia lubeiti, aranse nyuhuma eni jusu kumei lubui du haritagu. Ruho meisunghe meni giluago asalbaru nile lube lichugu ni bungiu hun, lau lareini dame le la giribu du Jesu Cristo ubowogun. Keisi sanigo gagamba ditinya, mabagari da huma, keima haligabri habagari du lubaragi hasubu diruni bungi. Lubaragi enlira, abagari da huma aba ibagari sandu tile gumuti. Lugundu bungi le aguare beikun, lun lanigu huma, sandu tilida sun kate. Taria hanerelerun bungi.
9: Sandu huma, lugundu awa, sandu tile.
8: Aha, aguare lubungi keisi huguchi, bungyu le ababe, labuli gaburi, lagusere gudini ya sun girigia, lunti huwara du luma lau inebese sundan le lube habagari duni ja ubogu. Sal baladu bungyu, lida gien la gubri ibagari le meha hafurinde rubei hama gien haguchagu. Eni subudi humuti, buidu luagu mama la lau kate gagumu chaditi, la fai ruaha le begi asalbarunile. Kei burigolu o pulata. Laulita Cristo la fai rua. Le adagara gudua bei kei aba mundun le uwa ti mege tiluagu. Luma gien, lubara gien buga la digne bungi ubo. Aba laranseru lung Cristo bala wasalbara gile. Luago lubei ti hafule sei la chila gua Cristo lido la gumuhou danle. Lida gien Cristo, Aba hiabi nuha finye no luagu bungyu le asare kudubale in Kristu lidage oveni. Ruligia weri guni lung. Itara linya hiabi, lunga finye rung eni ruhu mein sung hemeni giluagu. Wento, lauga gamba di humalu linanu bungyu lau lupafu sifiri sandu. Haruma ruhanigi luganyana bela hisinyendu idungenyu.
10: Estás escuchando Fe Lo Bíblica, la Biblia en español, inglés.